0: ಚಕ್ರಮಸ್ತೈರಗ್ನಿಧಾನ ಉಭೌ ಲೋಕೌ ಸನೇಮಹಂ ಲೋಕಯೋರುದ್ಧಾತಿ ಮೃತ್ಯುಂ ತರಾಮ್ಯಹಂ
1: ಅಚಿದೋ ಮೃತ್ಯೋ ಮಾವಧೀರ್ ಮಾಮೇ ಬಲಂ ವಿವೃಹೋ ಮಾ ಪ್ರಮೋಷೀ
0: ಮಾಮೇರೆ ಆಯುರುದ್ರನ್ ಚಕ್ಷಸಂತ್ವ ಹಮಿಷಾ ವಿಧೇಮ
1: ಮಹಾಂತಮುತ ಮಾನೋ ಅರ್ಧಗಂ ಮಾನ ಉಕ್ಷಂತಮುತ ಮಾನ ಉಕ್ಷಿತಂ
0: ಮಾನೋ

0: ಕ್ರಮ ಜಿಕ್ವಯ ಗುರುಮನ ಶೋಭಾ ಪ್ರಯೂತಿ ದೇವಹೇಡನ
1: ಬಾಜೋನೋ ಅವೇದಚ್ಛ ನಾಯತೇ ತಸ್ಮಿನ್ ತದೇನೋ ಬಸವೋ ನಿಧೇತನ ಸ್ವಾಹ
0: ಕಾಮೋ ಕಾರುಷೀ ನಮೋ ನಮಃ
1: ಕಾರ್ಚೇತ್ ಕಾಮ ಕರೋತಿ ನಾಹಂ ಕರೋಮಿ ಕಾಮ ಕರ್ತ ನಾಹಂ

0: ಸಂಭ್ರಮದ್ಯಸಗ್ಗೋಸ್ತಂ
1: ತತ್ರಾಭಿದಕ್ಷ್ರಂ ಗಗನಂ ವಿಶೋ ಗತಸ್ಮಿನ್ ಯದಂತಸ್ತದುಪಾಸಿತವ್ಯಂ
0: ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ
1: ಅಸ್ಯ

ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಯಶೋದಾ, ರೋಹಿಣಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ಹಿಯರ್ ಆನ್ ದಿಸ್ ಆಸ್ಪೀಷಿಯಸ್ ಒಕೇಶನ್. ಲೆಟ್ ದೀಸ್ ಕಿಡ್ಸ್ ಹ್ಯಾವ್ ಆಲ್ ದ ಪ್ರಾಸ್ಪೆರಿಟೀಸ್ ಅಂಡ್ ಫಾರ್ಚೂನ್ಸ್ ಇನ್ ದ ಲೈಫ್.